0: ಜರ್ನಲ ಪೈಶ ಬೇಗ ಸೆಂಗಡಿ ತರ್ಮದಿ ಖಾತರ ದೆಂಡಲಗಾಗ
1: ಓ ಜದ ಭಾರತ ದಿ ಮಹಾರಾಣಿ ನೇ ಪೂರೇ ದೇಶ ಚ ಅತ ಮಚಾಯಿ ಸಂತ ಬಾಬಾ